ಘಟನೆ ಹಮಲಾದಲ್ಲಿ ಚಿತ್ರಮುಖ ಕಾಪಾಡಬೇಕು ಬರಕು ಸರ್ ಜೊತೆ ಬಾಬರ ಕುಪ್ಪಳ ಘಟಿ ಪ್ರಶಿ ಜನಗಳ ಹರಾವರ ಶೀರ್ಷಕ್ನ ಬಾಬರ ಪಟಾಲಿ ಸಿಂಧು ಮಾಡಿ